0: ಮಾಡುತ್ತಿ ಕರ್ಲ
1: ಕಪ್ಪಿನ ಕಾವಿಷಿ
0: ಪಿನೋ ಜಾನ್ ಶಹ ಮಣಿಂಗರ ಗತುತ್ ಕಾಸ
2: ಗತುತ್ ಕಾಚ ಹರ ನೀರ
0: ಕಪ್ಪಿನ ಕವೆ
2: ಮಾಚು ನಿನ್ನ ಕಾಕುರ